0: Gagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagagag ಕಾಲ ಸಾಕು ಭಯ ಭಯ ಭಯ ಅರವಿಂತು ತಾಮನ ಅರವಿಂತು ತಾಮನ ಅರವಿಂತು ತಾವಲಾ ಹೋ
1: ಮಹಾರಾಜ್ ಮಹಾರಾಜ್ ಕಾಯ್ ಝಾಲ ಕಾಯ ಕೈಕಿ
0: ಕಾಮ ಕ್ರೋಧ ವಿಂತು ತಾವಲಾ
1: ಅರೆ ಅರೆ
0: ತಮ ಘಾಮ ಅಂಗಾಶಿ ಆಲಾ
1: ಮಹಾರಾಜ್
0: ತ್ಯಾನೆ ಮಾಧಾ ಪ್ರಾಣ ತಾಲಿಲಾ
1: ಅರವಿಂತು
0: ತಾವಲಾ
1: ಮಹಾರಾಜ್
0: ಅರವಿಂತು ತಾವಲಾ
1: ಮಹಾರಾಜ್
0: ಗ ಗ ಗ ಗ ಗ ಗ ಗ ಗ